ಅಂತರ್ಸಿಮರನ್ ಗೋಪಾಲ ನಾಮ ಜಪಾವ ಭಗವಂತ ಭಗತ ಕಾರಾಂಗ ಸಗಲ ಪರಮ ಸಾಧು ಸಂಗ ಪಾಪ